0: ಹೋಗಿ ಪೀರ ಪಿಯತ್ ನೀರ್ ಐತೋ ಕಚಾತ ಹೋಗಲ ಕಲ ಗುಯುಮ್ ಕೊರ ಹೇರ ಪಿಯತ್ ಬನಾನಿ ಹೋಂಗ್ ಕಿ ಬೇಬೇನ ಎಬ್ರು ವೇರ್ ಬೆನಾಯ ಪಾನ್ ತಿಂಗ್ ಠೊಕ್ ಉಚ್ಚ ಹೋಂಗ್ ಬೇಬೇನ್ ಕೆ ಕೊಚಾಯ ಕೊಚಾಯ ಇಯನ ಕ್ಯಾಮ್ ಕೊಚ್ಚ ಚನ್ ಇಯಂಗ ಉಯುಂಗ ಯಕನ ರಲೋಯ ಬನಾಜಿ ಆ ಪಾನ್ ಪೊಲ ಗಮಿ ಕೆ ಕೊಚಾ ಕಲಿ ಮುರ ಬಿಂಗ ಅಲ ಬಿಲ್ವಿಲ ಆಯ್ ಇಯನ ಕೆ ಇಯನ ಇಯನ ಕೆ ರಿಸೋನ ಕನ ಲ ಬಿಲ್ ಟಿಂಗ ಅಲ ಬಿಲ್ವಿಲ ಟಿಂಗ ವಾನ ಲ ಬಿಲ್ವಿಲ ವಿಲ ಇಯನ ಆಯ್ ವಾನ ಕು ಕೊಚ್ಚ ಇಚ ತೋ ಟಿಂಗ ಠೊಕ್ ಎದಕೇನ ಕಾಂ ಕೊಚ್ಚ ದಾ ಮನ ಎತಿ ಎನ್ ಕೆ ಚೋಬ್ ದಲ್ ಬಿ ಟಿಂಗ ತಿನ ಲ ಬಿಲ್ವಿಲ ವಿಲ ಆಯ್ ಉಯುಂಗ ಇಯನ ಅಲ ಭೈ ವಾರ್ ಕು ಬಯನ್ ಬಿ ಚತಾ ತಾ ಉಗೋ ಮೈ ಎಕ ಚಿರ ಕ ಕಾ ಕಾ ಲ ಬಿ ಕರ ಲ್ವೇನ ಜಮನ ಉನ್ ಚೆನ ಚೆನ ಲಿಯಾ ಪ ನಂ ಬೆನ್ ಲಂಗ ವನ ಗೋ ಕಚಿರ ಕಾಲು ಬೆನ್ ಯೋ ಕಬೈ ಏಚ್ ಮನ್ ರಿಯಂಗ ಪಿಂಗ್ ವಾರ ತಾಂಡ ವಾರ ಲಬಿಟೋ ಕಕೆಟೋ ಉಪೀರ್ ಡಿಯಾರ್ ಕ ಅಪ್ಯತ್ ಉ ಪಾಂಡೆ ಅಲ ಅಪ್ಯತ್ ಸುಯಲ್ ಕೊಯ್ ವಾರ ಬಿಫೋರ್ ಬಿನ್ ಬಾರಿಯಾಕ ಪುನಾ ವಾರ ಚ ಬಾಜಾರಿಯಾಕ ಬಾಯ್ ಚ ಬುವೇರಿಯಾ ಲೆ ಬಟಿಂಗ್ ಅಲ್ಲಿ ಬಿಡಿಯಾರ್ ಕೊಕ್ ಟಿಂಗ್ ಡ್ಯಾಲ ಬಿಜಾಲ್ ಸೋ ಆಯ ಕಜ್ವಿ ಕೊಯ್ಯು ಕಕ್ಕೆ ಪೊಲ ಗಮಿ ಟಿಂಗ್ ಡ್ಯಾಲ ಪ್ಯೋ ಗೋ ಪಾರ್ಟಿ ಚೆನ್ನ ಟಿಂಗ್ ನಾ ಜ್ವಿಡ್ಯಾರ ರೇ ಚಿಟಿಂಗ್ ಡೆ ಚಿಟಿಂಗ್ ಕ ಗೋಂಗ ಗೋ ಬೆನ್ ಫ್ಯಾಮಿಲಿ ಚ ಕಲ್ಲ ಬಿಜಾಲ್ ಕೇಟಿಂಗ್ ಚತ್ಯಾಕೋ ಹಪ್ಪುವೆನ್ ಮಿತ್ ಒಲಿ ಜೋರ್ ಮಿತ್ ಕೆ ಯಾ ಯಾ ಯಾ ಸೊ ಸಮ್ ಟೈಮ್ ಅಲ್ಲಿ ಬನ್ನ ಕಜ್ವಿ ಅವನ್ ಲವ ಯು ಟ್ವಿಂಗ್ ಕೆ ಕ ಅವನ ಕೊಯ್ಯು ಇನ್ ದ ಪೊಲಿ ಗಮಿ ಇನ್ ಕೈ ಚೋಬ್ಡೆ ಯಾ ಅಲ್ಲಿ ಬಿಟ್ಟು ನಾ ಚಿ ಚೆನ್ ಪೊಲಿ ಗಮಿ ಕುಚ್ಚ ರಾಯ್ಕ ಪ್ಯೋ ಚ ಬೆನ್ ಫ್ಯಾಮಿಲಿ ಕ ಕಚಾಲೆ ಕಚಾಲೆ ಬಿಕ ಪೋ ಬಟ್ ಐ ಏ ಪೊಲಿ ಗಮಿ ಏ ಯಾ ಜ್ವಾಯ್ ಬಿಕಾಸ್ ದ ಮೋರ್ ಪೀಪಲ್ ಉಕೈ ಇನ್ ರಾನ್ ತೊಂಗ ಇನ್ ಕಬ ಕಟಿಂಗ್ ಕದಿಯ ಕ್ವೀನ್ ಲಾಯ್ ಅತೆ ದಹಿನ್ ಲಾಕಿ ಏ ರಾನ್ ದಿತಿಯ ಎನರ್ಜಿ ದ್ವಾಲಿಯು ಬಿನಯಾ ಲೇಲು ಬಂಗ ಎ ಬಮಿಯತ್ ಪಿಯೋ ಕು ಬಂಗ ಎ ಬಮಿಯತ್ ಪಿಯೋ ಕಚಿರ ಕಕ ಕುನ್ ಕೊರ್ಬ ಕ ಯಾ ಕನ್ಸಿಡರ್ ಇನ್ ದ ಪೊಲಿ ಗಮಿ ಕೆ ಕ್ರವನಿ ಲೋಯ್ ಕೆ ಪಾನ ಉನ್ ಮದೀನಾ ಚಿ ಮನೆ ಮಂಥ ವಾಕನೆ ಮನ ಪೊಲಿ ಗಮಿ ದಾ ಮನೆ ಕೋಯ ಕೋಯ್ ಮದೀನಾ ಅಲ್ಲಿ ಬಿ ರಿಯಲ್ ಲೆಟ್ ಸೇ ನಾ ಇರಾನ ಉನ್ ಲೇಲ್ ಬದಿ ಹಾರ್ ಕು ಬಗೆ ಚಿಯನ್ ಪಾನ್ ಚಿರ್ ನಾಯ್ರು ಬಿ ಮಸಲನ್ ಐ ಬೆರ ಎಕ್ಸ್ಪೆನ್ಸಿವ್ ಬಿಕಾಸ್ ಪಾನ್ ಜುನುಪ ಕ ಎ ರಿಯಲ್ ಸೊ ಅಲ್ಲಿ ಬಲ್ವೇಲ್ ಮಸಲನ್ ಬಟಿಂಗ್ ಟು ಕಿಯಂಗ್ ಟನ ಪೊಲಿ ದಿ ಹಾರ್ ಕೆ ರೋಟನ ಟಿಂಗ್ ದೇ ಕಂಪಾಲಾ ಟಿಂಗ್ ದೇ ಜುಬಾ ವಿಚ್ ಇಸ್ ದ ಕರೆಂಟ್ ಪೊಲಿಗಮಿ ಲೋಯ್ರೋ ಪಾನ್ ಆಫ್ರಿಕಾ ಸೊ ಕಜ್ವಿ ಕಕೋರ್ ಕನ್ಸಿಡರೇಷನ್ ಕಕೋರ್ ಅ ಲಾಟ್ ಆಫ್ ಮನಿ ವಾ ಲಾಟ್ ಆಫ್ ಮನಿ ದ ಇಸ್ ಸೋ ಮಚ್ ಸ್ಯಾಲರಿ ಬಜಾಯು ಅವನ್ ಲಿವ್ ಅನ್ಲೆಸ್ ನಾ ಎವರ್ ರಿಚ್ ಬಿಸ್ನೆಸ್ ಮ್ಯಾನ್ ಏನ ನಿಂಗ್ ಡಿಫಿಕಲ್ಟೀಸ್ ನಿಂಗ್ ಪ್ಯಾಂದೆ ಅದ ಪ್ಯಾಂದೆ ಕಾಕ ಎ ವೇಟ ಎ ಫ್ಯಾಮಿಲಿ ಜಮನ ಅವನ್ ಪಿಯದ ಕಂಕ ಎ ಹ್ಯಾಪಿ ಏನ ಅದ ಜಮನ ಅವನ್ ನಿಂಗ್ ಡಿಫಿಕಲ್ಟೀಸ್ ಅದ ಏನ ಕಾ ಅಯಾಕ ಜಾ ಲೋಮ್ ಕೋ ಎ ಫ್ಯಾಮಿಲಿ ಅದ ಪೊಲಿಗಮ್ ಎ ವೆರಿ ಎಕ್ಸ್ಪೆನ್ಸಿವ್ ಸೊ ನಾ ಅಥವಾ ಮದೀನ ಕ್ವೇರ ಅನ ಅವನ್ ಚಿನ್ಕ ಕೂಂಟ ಕಾಯ ಅಲ್ಲಿ ಪೊಲಿಗಮ್ ಎ ಚೆ ಕುಡು ಕೊನ್ ಕಹು ಕೊನ್ ಕೆ ಜಾ ಕ್ವೇತ್ ಮದೀನ ಚನ್ ಮದೀನ ಗಾಲ್ ಯಾರಕ್ ತೊಂಗ ನಾ ನಿಂಗ್ ನಿಂಗ್ ಕೇತಿಯರ್ ನಿಂಗ್ ಕೇತಿಯರೋ By the time bin ko kwen ben raba ko tol bi ki jama bi ko tol ye wu ke di na de ga chak ke chaga ta ko ko le wu ke di na de ga chak lu use at that time ku yi ni wu ke di ka dom ku business do ye business yinde ye business a won le brera gut che dama na gut be ko ek be kale a gut che be brera gut run ke te dia ko wer ke te ngwan le brer forever bi mi be be dom ku bi ki chorto so ka chir ka ka chu ke measure war ko ye yin ka dan yu ku ta won ni me banen ko banen ko ju buka lwel ga bi nyali ke ja nyali ja buka ja bela koy ke yen in the modern society man ay lwel nyali che ran koy ran un chro koy ne dan within polygamy is very expensive ti a ti ne ne gali na ko ba ya polygamis e ka ko ba kon ja ne a lot of money so that you will spend because ke ba ya lwel spending along a win a modern society to what tin man that is very expensive
1: elan ta chita wa ni chu kang jam thun bang de jam khana e kon tien lo ka chu thok man tien khana ku welwan ke ka jam ok thun tan e tie ta chi chi ro jal ban war thun man tien in chi ko jara ka chi ban ge in ken ka jam ok thun tan o gelan ber ber e man tien khana ka won ke bo jal ban jam thun a kang ka won ka ta won ter ke chi ka jam thun ke ka lo ro e kol kana pan australia ku jala pin nam ban ban yen e akud leba ekwon eke lagup kichike glongwan gelgel lok tawane mid ramten kawon wic buke war biakwon ke lui kaiten ben ben ke longwan shika jamten along kede en social media kramtiar tachitan kai ka dongwan ekwon toke kichitoya kujala ramtiro kro ke kwon en chi lang on to kiro loyo to long ke kwet manyon in chede ba along Syria ku na le bena ya World Cup Mohamed Salah e kun taw ene ya ke ting na da tak da btwe twe won in bi Australia bi ke twe ke Egypt ni hak en ben kana wa cha he ta won chok chok wel kwan ke che lu ke ge kol kana ku chilan ge yoge en week en ben kana ni kan ko ya blo kun si jal ben ke independent South Sudan ka pa in dong wan in kan en ta won e rot ja ben loiten ku yemen tin kana kawan kikto kichu tokten akater wenter kloy rut pan Australia ku kwat ka jwaj ka ben ben ale ba ke ngwat ka lo ping te nemi no sbs.com.au/dinka ka jwaj ale ba ke gyal ben a yok tene tene wa ye tok ya jwa da na kula ku in le ku ba jar ngwa de ping te nemi no sbs.com.au/dinka e men tine wa ye tok ku ka ba jar ben yok nin ko ki ba ben ka a wa ki ba jar ben nyam we wa arzona jeje wenen jam la ping num adida pe chiran tong ki gen a jal to kalamantin kana kwe wak arzona jj en bjal nyang pin ke wek kunya ka enin kan kana e kun tawen ke ke wenen liaga pe wak arzona jj waden jam la da pin na madit chen ka tong ke gen en akwa dun malek da bjal lan ko dun pat kwa bjal ben hyok nin ke baben ka yi awak arzona jj ka kwan ywa yon chuk jam tin ale ba king wat klo yo ka nemi no sbs.com.au/dinka